ಮುದಾಗಲೇ ಬೇಕಿರ್ಬೇಕು. ನಾಲ್ಕು ನಮಗೆ ಬಾಯಿ ಯಾರತ್ರ ಬರೋಡಬೇಕು ಬಾಯಿ ಬರ್ಬೋದು.

ನಿನರಾಗ್ಯ ನರಂಗೆ ನರೂಪಿನ ರೇಖೆಯ ಕರ್ಮ ಅಪರ್ಮ ಅಗಂಜೆ ಅಲೇಖೆ ಭುಜಂಗ ಪ್ರಯಾತ್ ಛಂದ ನಮಸ್ತುಲ್ ಪ್ರಣಾಮೇ ಸಮಸ್ತುಲ್ ಪ್ರಣಾಸೇಯ ಗಂಜುಲ್ ಅನಾಮೇ ಸಮಸ್ತುಲ್ ನಿವಾಸೇ ನಿರ್ಕಾಮಂ ಬೇಪೂತೆ ಸಮಸ್ತುಲ್ ಸ್ವರೂಪೇ ಕುಕರ್ಮಂ ಪ್ರಣಾಸಿ ಸುತರ್ಮಂ ಬೇಪೂತೆ